0: ಜಬಕ್ ಜಬಕ್ ತೂ ವಾರ ಬದರ ಬರಸ ಬರಸ ತೂ ಕಾರ ಬದರ ಲಬಕ್ ಜಬಕ್ ಲಬಕ್ ಜಬಕ್ ಲಬಕ್ ಜಬಕ್
1: ತೂ ಆ ದಿನ ನಾ ದಿನ ನಾ ದಿನ ನಾ ದಿನ ನಾ ದಿನ ನಾ